ಆಕಾಶವಾಣಿ ವಿಜಯವಾಡ, ಸ್ಟಿಲ್ ದ ವಾಯ್ಸ್ ಆಫ್ ದ ನೇಷನ್. 90 ಗ್ಲೋರಿಯಸ್ ಇಯರ್ಸ್, 1936 ಟು 2026. ಇಟ್ಸ್ ಎ ಸಿಕ್ಸರ್. ಆಕಾಶವಾಣಿ 90 ಇಯರ್ಸ್, ನಾಟ್ ಔಟ್, ನಾಟ್ ಔಟ್, ನಾಟ್ ಔಟ್. ಆಕಾಶವಾಣಿ ವಿಜಯವಾಡ, ಕೃಷ್ಣಮ್ಮ ಸಾಕ್ಷಿಗ, ಸ್ಟಿಲ್ ಬ್ಯಾಟಿಂಗ್ ಫಾರ್ ಯು ಫರ್ ಎವರ್.

ನಿನ್ನು ಬಾಣನ ಬಡ್ದ್ರೆ ಉಯ್ಯಾಲ ಮಾವದಿನ ಲಿಂಟನು ಉಯ್ಯಾಲ ನಿನ್ನು ಬಾಕುನ ಬಡ್ದ್ರೆ ಉಯ್ಯಾಲ.

ಎಂತಂಬ ಜಸಿನವ ನಿನ್ನೆ ಟುಲ ಮರಿಸದಾನ ಆಕು ಪಶಮೇ ರವಿಕ ದೊಡಿಗೆ ಚಂದ್ರಕಾಂತ ಸೀರಗಟ್ಟೆ ಅಂದರೀ